ಲಾವಣ್ಯ ನಿಶ್ಯಂದ ಸಂದೋಹ ಸಂದೇಹ ಕೃನ್ನಾಸಿಕಾ ಮೌಕ್ತಿಕೆ ಸರ್ವ ಮಂತ್ರಾತ್ಮಿಕೆ ಕಾಳಿಕೆ ಮುಗ್ಧ ಮಂದಸ್ಮಿತೋದಾರ.